ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು.

ಸಲೋಕ್ ಉಸ್ತತ ಕರಹಿ ಅನೇಕ ಜಾನ ಅಂತನ ಬಾರಾವಾರ ನಾನಕ ರಚನಾ ಪ್ರಭುರಚಿ ಬಹುವಿಧ ಆನಕ ಪ್ರಕಾರ ರಾಷ್ಟ್ರಪತಿ ಕೈಕೋಟ ಹೋಯ ಪೂಜಾರಿ ಕೈಕೋಟ ಆಚಾರ ವ್ಯವಹಾರಿ ಕೈಕೋಟ ಭಯ ತೀರ್ಥವಾಸಿ ಕೈಕೋಟ ಬಾನ ಪ್ರಮೇಯ ದಾಸಿ ಕೈಕೋಟ ಭೇದ ಕೇ ಸುರೋತೆ ಕೈಕೋಟ ಭೀಸರ ಹೋತೆ ಕೈಗುಡಾದಂ ಧ್ಯಾನ್ ತಾರೇ ಕೈಕೋಟ ಕಬ ಕಾ ಬಿಚಾರೆ ಕೈಕೋಟ ನಪ್ತ ನಾಮ ತ್ಯಾಮೆ ನಾನಕ ಕರ್ತೆ ಕಾಂತನ ಭಾಮೆ ಕೈಕೋಟ ಭಯ ಅಭಿಮಾನಿ ಕೈಕೋಟ ಅಂಧ ಅಗಿಯಾನಿ ಕೈಕೋಟ ಕಿರ್ಪನ ಕಠೋರ ಕೈಕೋಟ ಅಭೇಗಾತಮನಿ ಘೋರ ಕೈಕೋಟ ಪರ ತರ್ಭ ಕೋ ಹಿರೇ ಕೈಕೋಟ ಪರ ದುಃಖನಾ ಕರಹೆ ಕೈಕೋಟ ಮಾಯಾ ಸರಮಾಹೆ ಕೈಕೋಟ ಪ್ರದೇಶ ಪ್ರಮಾಹೆ ಜಿತ್ ಜಿತ್ ಲಾಭೋ ತಿತ್ ತಿತ್ ಲಗ್ನಾ ನಾನಕ ಕರ್ತೆ ಕೀ ಜಾನೆ ಕರ್ತಾ ರಚನಾ ಕೈಕೋಟ ಸಿದ್ಧ ಜತಿ ಯೋಗಿ ಕೈಕೋಟ ರಾಜ ರಸ ಭೋಗಿ ಕೈಕೋಟ ಪಂಕಿ ಸರ್ಪ ಉಪಾಯ ಕೈಕೋಟ ಪಾತ್ರ ಬಿರಖನ ಬಜಾಯ ಕೈಕೋಟ ಪವನ ಪಾಣಿ ಬ ಸಂತರ ಕೈಕೋಟ ದೇಸ ಭೂಮಂಡಲ ಕೈಕೋಟ ಸಸಿಯರ ಸೂರ ನಕ್ಷತ್ರ ಕೈಕೋಟ ದೇವ ದಾನವ ಇಂದ್ರ ಸೇರ ಶತ್ರ ಸಗಲ ಸಮಗ್ರಿಯ ಬನ ಸೂತಾರೆ ನಾನಕ ಜಸ್ ಜಸ್ ಪಾವ ತಿಸ್ ತಿಸ್ ನಿಸ್ತಾರ ಕೈಕೋಟ ರಾಜಸ್ತಾಮ ಸಾತ್ ಕೈಕೋಟ ಭೇದ ಪುರಾಣ ಸಿಮರ್ತರ ಶಾಸ್ತ್ರ ಕೈಕೋಟ ಕೀರತನ ಸಮಂತ ಕೈಕೋಟ ನಾನಾ ಪ್ರಕಾರ ಜಂದ ಕೈಕೋಟ ಕೀಯೇ ಚಿರ ಜೀವೇ ಕೈಕೋಟ ಗಿರಿ ಬೇರ ಸ್ವರ್ಣ ಥೀವೇ ಕೈಕೋಟ ಜಖ ಕಿನರ್ ಪಿ ಸಾಚ ಕೈಕೋಟ ಭೂತ ಪ್ರೇ ಸೂಕರ ಮಿರ್ಗಾಚ ಸಪ್ತೇ ನೇರಾ ಸಭೂತೆ ದೂರ್ ನಾನಕಾ ಅಲಿಪ್ತರಯಾ ಪ್ರಭೂರ್ ಕೈಕೋಟ ಪಾತಾಲ್ಕೆ ವಾಸಿ ಕೈಕೋಟ ನರಕ ಸ್ವರ್ಗ ನಿವಾಸಿ ಕೈಕೋಟ ಜನ್ಮೇ ಜೀವೇ ಮರೇ ಕೈಕೋಟ ಬಹು ಜೂನ್ನೀ ಫಿರೇ ಕೈಕೋಟ ಬೈಠತ ಹೀ ಖಾಯೇ ಕೈಕೋಟ ಕಾಲೇ ಥಕ ಪಾಹೇ ಕೈಕೋಟ ಕೀಯ ತನ್ವಂತ ಕೈಕೋಟ ಮಾಯಾ ಮೈ ಚಿಂತ ಜಯ ಜಯ ಭಾವನಾ ದೇತೇ ರಾಖೇ ನಾನಕ ಸಭ ಜೀ ಪ್ರಭ ಗಯ ಹಾಥೇ ಕೈಕೋಟ ಭಯ ಬೈ ರಾಗಿ ರಾಮ ನಾಮ ಸಂಗ ತಿನ್ ಲಿವ ಲಾಗಿ ಕೈಕೋಟ ಪ್ರಭ ಕೋ ಖೋ ಜಂತೇ ಆತ್ಮೇ ಪಾರ ಬ್ರಹ್ಮ ಲಹಂತೇ ಕೈಕೋಟ ದರ್ಶನ ಪ್ರಪ್ಯಾಸ ತಿನ್ಕೋ ಮಿಲಿಯೋ ಪ್ರಭ ಬಿನಾಶ ಕೈಕೋಟ ಮಾಂಗೇ ಸಾತ ಸಂಗ ಪಾರ ಬ್ರಹ್ಮ ತಿನ್ ಲಾಗಾ ರಂಗ ಜಿನ್ಕೋ ಯಾಪ ಸುಪ್ರಸನ್ನ ನಾನಕ ತೇ ಜನ ಸದಾ ತನ ತನ ಕೈಕೋಟ ಖಾಣಿ ಅರಖಂಡ ಕೈಕೋಟ ಆಕಾಶ ಬ್ರಹ್ಮಂಡ ಕೈಕೋಟ ಹೋಯ ಅವತಾರ ಕೈ ಜುಗುದ ಕಿನ್ನೋ ಬಿಸ್ತಾರ ಕೈ ಬಾರ ಬಸರ್ಯೋಪಾಸಾರ ಸದಾ ಸದಾ ಏಕ ಏಕಂಕಾರ ಕೈಕೋಟ ಕಿನ್ನೇ ಬಾಂತ ಪ್ರಭ ತೇ ಪ್ರಮಹೇ ಸಮಾತಾ ಕಾಂತನ ಜಾನೇ ಕೋ ಆಪೇ ಆಪ ನಾನಕ ಪ್ರಭ ಸೋಹೇ ಕೈಕೋಟ ಪಾರ ಬ್ರಹ್ಮ ಕೇ ದಾಸ ತಿನ ಹೋ ತಾತಂ ಮೃಗಾಸ ಕೈಕೋಟ ತಾತ ಕೇ ಬೇತೇ ಸದಾ ನಿಹರೇ ಕೋ ನೇತ್ರೇ ಕೈಕೋಟ ನಾಮ ರಸ ಭೀಮೇ ಅಮರ ಭಯ ಸಾ ಸಾ ದಿ ಜೀ ಮೇ ಕೈಕೋಟ ನಾಮ ಗುಣ ಗಾ ಮೇ ಆತ್ಮ ರಸ ಸುಖ ಸಹ ಸಮಾ ಮೇ